0: ಇರ್ಲೇದು.
1: ಅವ್ವಾ, ಅರವಕು ಅರವಕು ಓದಲ್ಲಿ ಅರಿಸ್ತೆ ಇಲ್ಲೇ ಬೆಂಬಿಲ್ಲಿ ಇರುಗು ಪೊರುಗು ಬೈದಲ್ಲಿ ನಿನ್ನು ನನ್ನು ಚೂಸೆಳ್ಳಿ ಇಂತ ಬೈಟ ಊರು ವಾಡ ಗುಸ ಗುಸ ಗುಸಲಾಡೇಸ್ತೆ.
0: ನಿಜಂಗ
1: ನೀ ತೋಡು ಅಂದ್ಕೆ.

ಪರಮಾತ್ಮನೆ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಕರಚರಣ ಕೃತಂ ವಾಕ್ ಕಾಯಜಂ ಕರ್ಮಜಂ ವಾ ಶ್ರವಣನಯಜಂ ವಾ ಮಾನಸಂ ವಾ ಪರಾದಂ ವಿಹಿತಂ ವಿಹಿತಂ ವಾ ಸರ್ವಮೇತತ್ ಕ್ಷಮಸ್ವ. ಜಯ ಜಯ ಕರುಣಾಬ್ಧೇ ಶ್ರೀ ಮಹಾದೇವ ಶಂಭು. ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ.

ಕೆತ್ತುಕಳ್ಳ ಕೊಡತು ಎಮ್ಮಿಡತು ನೀ ನಡುಮೆತ್ತು ಕಳ್ಳ ಜೊನ್ನ ಚೆಲೋ ಜುನ್ನು ಅನ್ನೂಲ ಮಿನ್ನ ಜೊನ್ನ ಚೆಲೋ ಜುನ್ನು ಅನ್ನೂಲ ಮಿನ್ನ ಉನ್ನದು ಹೀಕ.